ಏ ಜಮುನಕ್ಕೆ ತಟ್ಟಪರ್ ಜಮುನಕ್ಕೆ ತಟ್ಟಪರ ನೀರತ ಕರತ ಊಟ ನೀರತ ಕರತ ಊಟ ಹಿರತ ಬೀರತ ಊಟ ಹಿರತ ಬೀರತ ಐಸಿ ಚಂದ್ರ ತಪನ್ ದಿಗ್ ದಿಗ್ ನಾದಿಗ್ ರಾಮ್ ತತ್ತ ತೈ ತತ್ತ ತೈ ರಾಮ್ ತತ್ತ ತೈ ತತ್ತ ತೈ ರಾಮ್ ತತ್ತ ತೈ ತತ್ತ